ಶಿರೋದೇಶಂ ಸೂರ್ಯ ಪಾತುರಾತನಃ ಆದಿತ್ಯೋ ಲೋಚನೆ ಪಾತು ಶ್ರುತಿಂ ಪಾತು ದಿವಾಕರಃ ಘ್ರಾಣಂ ಪಾತು ಸದಾ ಪಾನು ಮುಖಂ ಪಾತು ಸದಾ ರವಿಃ ಜಿಹ್ವಾಂ ಪಾತು ಜಗನ್ನೇತ್ರಃ ಕಂಠಂ ಪಾತು ವಿಭಾವಸುಃ ಸ್ಕಂ

ಕಂಡೋ ಪಾಪ ಸನಿಶ್ಚಯ ಪಾಪ ಶುಭಪ್ರದ ವಕ್ಷ ಪಾದು ಯಮ ಪ್ರಾಪು ಕ್ಷಿಂ ಪಾರ್ವಸಿ ನಸ್ತಾ ಆಲಿಂಗ್ರಹ

ಪ್ರವ ಶಾಂತಿದಂ ಸರ್ವ ರೋಗ ಪ್ರಶಮನಂ ಸರ್ವ ದುಃಖ ನಿವಾರಣಂ ಆಯುರಾರೋಗ್ಯ ಶುಭದಂ ಪುತ್ರ ಪೌತ್ರ ಪ್ರಬದ್ಧನಂ ಯಃ ಪಠೇತ್ ಕವಚಂ ದಿವ್ಯಂ ಶೃಣುಯಾತ್ವಾ ಸಮಾಹಿತಃ ಸರ್ವಾನ್ ಕಾಮಾನ್ ಅವಾಪ್ನೋತಿ ದೀರ್ಘಮಾಯುಶ್ಚ ವರ್ಧನಂ ಕಾಮಹಸ್ತಾಭ್ಯಾಂ ಚಾಪೇ ಶುಭರಾಮೇಶ

ಮಾಲಿನಂ ವಿಶೇಷ ಭೂಷಣೋಜ್ವಲಂ ಘೋಷಮಾನ ಕಿಂಕಿಣಿ ವಿಭೀಷಣಾದಿ ಪೋಷಣಂ ಸುಷಣಾಕೃತಾಂಬುಧಿಂ ವಿಭೀಷಣಾಚಿತಂ ಪದಂ ಗೋಪಾಲ ಬಾಲ ಜಾಲ ಚೂಲ ಬಾಲ ಕೃಷ್ಣಮಾಶ್ರಯೇ.